ಪತಿ ವಿವಾದ ವಿಧಿ ಪ್ರಯುಕ್ತ ಬ್ರಹ್ಮಾಸ್ತ್ರ ವೈಷ್ಣವ ಮಹಾಸ್ತ್ರ ಯುಗಾಂತರಾಳೇ ಲಿಂಗಾವತಾರ ವಿಶದೀಕೃತ ವಿಶ್ವತತ್ವ ಕೋಟಪ್ಪ ಕೊಂಡ ಶರಭೇಶ್ವರ ಸುಪ್ರಭಾತಂ ಆಂಧ್ರ ಪ್ರದೇಶ ಪರಿರಂಜಿತ ದಿವ್ಯ ದೇಶ ರಮ್ಯ ತ್ರಿಕೂಟಗಿರಿ ಸಂಗತ ಯೋಗಿ ರಾಜ ವಾಚಾ ಮಗೋಚ

ಪಾಪಹರೌ ಶಶಿಶೇಖರಮೇವ ನಮಾಮಿ ಹರಂ ಪರಮಾಣ್ವವರಂ ಮಹತೋಪಿ ಪರಂ ಸ್ಥಿರಜಂಗಮ ಸಜ್ಜನ ಸಂಗಮಹಂ ಅನುರಾಧರಸಂ ವರಯೋಗಿ ವಶೌ ಸತತಂ ಹಿ ಭಜಾಮಿ ಸುಮಾಸ್ತ್ರರಿಪುಂ ಅಜರಾಮರ

ಸ್ವರೂಪ ನಿರವದ್ಯ ವಿಭೂತಿ ಹೃದ್ಯ ಗಂಗಾ ಸುಧಾಕರ ಸುಶೇಖರ ನಾಗಧಾರ ಕೋಟಪ್ಪ ದೇವ ಚರಣೌ ಶರಣಂ ಪ್ರಪದ್ಯೇ ಶ್ರೀ ಬ್ರಹ್ಮಕೂಟ ಮಹಿಮಾನ್ವಿತ ವಿಷ್ಣುಕೂಟ ಶ್ರೀ ರುದ್ರಕೂಟ ಪರಿಸರ್ಪಣ ರಮ್ಯ ಶೀಲೌ ಭಕ್ತ ಪ್ರಯೋಜನ ಪರೌ ಭವತಾಪಹಾರೌ ಕೋಟಪ್ಪ ದೇವ ಚರಣೌ ಶರಣಂ ಪ್ರ

ಲಾವಣ್ಯ ಪೂರ್ಣ ರಮಣೀಯ ರಸಾಕರೌತೌ ಕೋದಪ್ಪ ದೇವ ಚರಣೌ ಶರಣಂ ಪ್ರಪದ್ಯೇ. ಸರ್ಭಕ್ತ ಕೋಟಿಸು ಸಮರ್ಪಿತ ಭಕ್ತಿ ಪುಷ್ಪ ಸಂವರ್ಧಲೇಶ ಪರಿವರ್ಧಿ

ತಮೋ ಸಕಲ ದೈವತ ವಂದಿತೌ ಹಿ ಕೋದಪ್ಪ ದೇವ ಚರಣೌ ಶರಣಂ ಪ್ರಪದ್ಯೇ ಶ್ರೀ ದಕ್ಷಿಣಾಭಿಧ ಸುಮೂರ್ತಿ ಮಹಾಪ್ರಪತ್ತಿಂ ಕುರ್ವಂತಿ ಯೇ ಸುಮಧುರಂ ನವ ಭಕ್ತಿಯುಕ್ತಾಃ ತೇ ಚಾಶ್ನುವಂತ ಮೃತಮಾತ್ಮ ರಹಸ್ಯ ತತ್ವಂ ಮೇಧಾತ್ರಿಕೂಟ ಪರಮೇಶ ಪದಂ ಭಜಂತಿ ಶ್ರೀ ದಕ್ಷಿಣಾಭಿಧ ಸುಮೂರ್ತಿ ಮಹಾಪ್ರಪತ್ತಿಂ ಕುರ್ವಂತಿ ಯೇ ಸುಮಧುರಂ

ಜ್ಞಾನಸ್ವರೂಪ ಭಗವನ್ ಸಚ್ಚಿದಾನಂದ ಸಾಗರ ಶ್ರೀ ಮೇಧಾ ದಕ್ಷಿಣಾಮೂರ್ತೇ ತ್ರಿಕೂಟೇಶ್ವರ ಮಂಗಳಂ ಮಂದಸ್ವಿತ ಮಹಾಭೂಷ ಮಹರ್ಷೀಂದ್ರ ಮನೋಹರ ಶ್ರೀ ಮೇಧಾ ದಕ್ಷಿಣಾಮೂರ್ತೇ ತ್ರಿಕೂಟೇಶ್ವರ ಮಂಗಳಂ ತಮೋಗುಣ ಸಮುದ್ರಾವಜ್ಞಾನ ಮುದ್ರಾ